0: ಬರ್ತಾನೋ ಅಮೂಲ್ಗೆ ಅಲಿ ಜನಮಲ ಹತ್ಯ ಬೇಡಲ
1: ಅಲಿ ಜನಮಲ ಹತ್ಯಾಕ್ತಲ ಬರ್ಗ
0: ಆನ್ ಬಾರ ವರ್ಷ ವಯಲ ವಿಚಾರ ಚಲ್ಲ ಲಗ್ನ ಸತ್ಯ ಬೇಡಲ
1: ಆನ್ ಬಪ್ಪಲ ಲಗ್ಲಿ ಬೋಲೈತ್ಯ ವಕ್ತಲ ಬರ್ಗ
0: ಆನ್ ಜಲಮ ಜೋಡ ಚಲಮ ತುಡ ಅಸಲ ಪಾಯ್ಜೆ ಇದುವ ಪಣ ನಸಲ ಪಾಯ್ಜೆ ಮಲ ಅಯ್ಯೋ ಪಣ ರೈಲ ಪಾಯ್ಜೆ ತ್ಯಾ ಬೇಡಲ ಅಜ್ಞ ದಿಲಿ ಕಿಲಾ ತ್ಯಾ ಬೇಡಲ ನಿಗುಣ ಚಲ್ಲಿ ವನ ಚಾಟಯಾಲ
1: ಅಂತಂತರ ಗಿಲಿ ಅಸ್ತಾನ ಬರ್ಗ
0: ಆನಿ ತಪ್ತರ್ ಜಲ ಆಗಳ ಹತ್ಯಾ ಬೇಡಲ
1: ಅಂತ ಪಂಜಾಜ್ ವರನ್ ಕಾಯ್ ಪರ್ಕಾರ ಘಡ್ಲೈತಿ ಅವಾಗ
0: ಆನಿ ರನ್ ಕಾಮ್ ಯೂಸ್ಲ ಇಂದರ್ ಡಗ್ಲ ತ್ಯಾ ಬೇಡಲ ಎವಡ್ಯಾದ ಕಾಯ್ ಪರ್ಕಾರ ಘಡ್ಲ ತ್ಯಾ ಬೇಡಲ
1: ಪರ್ಕಾರ ಘಡ್ಲೈತಿ ಅವಾಗ
0: ಆನ 33 ಕೋಟಿ ಯಾ ದೇವಾನ್ಯ 33 ಕೋಟಿ ಯಾ ದೇವಾನ್ಯ